0: ಮಂಡು ಮಂಡು ಮಂಡು ಮಂಡು ಮಂಡು ಗೆಲೆವು ನನ್ನ ನನ್ನ ಹುಲೋಹ ನನ್ನ ನನ್ನ ಹುಲೋಹ ನನ್ನ ನನ್ನ ಹುಲೋಹ
1: ಚುಂಬಕ್ಕೂ
0: ಎಲ್ಲಿ ಭಯ ಬಚ್ಚಿ ಬಚ್ಚಿ ಕೇಳವು
1: ಹೇಗೆ ಹೇಗೆ ಎಲ್ಲಿದ್ದಾರ